ಹೇ ಹಲ್ಗಿ ಬೋಲತೆ ಬಿತ್ತರ ತಾರ ತಾಲವರಿ ಡೋಲತಿ ಗೋವಿಂದ ಗೋಪಾಳ ನನ್ನ ಚಕಾನ ಖಾಲಿ ಧಿಂಗಾಣ ಸಂಗೀತ ಚಾ ಗೋಪಾಳ.

ಜಿತಂ ದೃಘಂಜನಂ ಸುಶೋಭಿತಂ ಗಜೇಂದ್ರಮೋಕ್ಷಕಾರಿಣಂ ನಮಾಮಿ ಶ್ರೀವಿಹಾರಿಣಂ ಪ್ರಮಾಣಿಕಾಷ್ಟಖದ್ವಯಂ ಜಪತ್ಯದೀತ್ಯಯಃ ಪುಮಾನ್.